0: ಎಫ್ಎಂ ರೇನ್ಬೋ 101.9.
1: ಸೋ ಲಿಸ್ನರ್ಸ್, ವೆಲ್ಕಮ್ ಬ್ಯಾಕ್. ಐಮ್ ಯುವರ್ ಆರ್ಜೆ ಶ್ರೇಯಾ ಅಂಡ್ ಯು ಆರ್ ಲಿಸನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ರೇನ್ಬೋ ಎಫ್ಎಂ 101.9. ಆ್ಯಂಡ್ ವಿ ವಾಸ್ ಸ್ಪೀಕಿಂಗ್ ಆಫ್ ಅ ಹ್ಯಾಂಡ್ ಹೈಜೀನ್ ಡೇ. ನೌ ಟುಡೇ ಈಸ್ ಫಸ್ಟ್ ಟ್ಯೂಸ್ಡೇ ಆಫ್ ದಿಸ್ ಮಂತ್ ಟೂ. ಸೊ ಟುಡೇ ವಿ ಆಲ್ಸೋ ಸೆಲೆಬ್ರೇಟ್ ವರ್ಲ್ಡ್ ಆಸ್ತಮಾ ಡೇ. ಸೊ ಬಿಫೋರ್ ಗೋಯಿಂಗ್ ಟು ದ ಡೀಟೇಲ್ಸ್, ಹಿಯರ್ಸ್ ಅ ಕ್ವಿಕ್ ಕ್ವೆಶ್ಚನ್ ಫಾರ್ ಯು. ಹ್ಯಾವ್ ಯು ಎವರ್ ಫೆಲ್ಟ್ ಔಟ್ ಆಫ್ ಬ್ರೆತ್ ಜಸ್ಟ್ ಬೈ ಕ್ಲೈಂಬಿಂಗ್ ಸ್ಟೇರ್ಸ್? ನಾವು ಇಮ್ಯಾಜಿನ್ ಫೀಲಿಂಗ್ ದ ಸೇಮ್ ವೇ ಈವನ್ ವೈಲ್ ಸಿಟಿಂಗ್ ಸ್ಟಿಲ್. ದ್ಯಾಟ್ಸ್ ವಾಟ್ ಆಸ್ತಮಾ ಕ್ಯಾನ್ ಫೀಲ್ ಲೈಕ್. ಆಸ್ ಪರ್ ಹೆಲ್ತ್ ಎಕ್ಸ್ಪರ್ಟ್ಸ್, ಆಸ್ತಮಾ ಇಸ್ ಅ ಕ್ರಾನಿಕ್ ಕಂಡೀಷನ್ ವೇರ್ ದ ಏರ್ ವೇಸ್ ಬಿಕಮ್ ಇನ್ಫ್ಲೇಟೆಡ್ ಆ್ಯಂಡ್ ನ್ಯಾರೋ, ಮೇಕಿಂಗ್ ಇಟ್ ಹಾರ್ಡ್ ಟು ಬ್ರೀತ್. ಆ್ಯಂಡ್ ದ ಸ್ಕೇರಿ ಪಾರ್ಟ್, ಇಟ್ಸ್ ಮೋರ್ ಕಾಮನ್ ದ್ಯಾನ್ ವಿ ಥಿಂಕ್. But doctor says the triggers can be as simple

0: ರೇನ್ಬೋ 101.9.
1: ಮಾಟೈನಾ
0: ಪಾಟೈನಾ
2: ಏದೋ ಏದೋ ಉಂದಿ ಗುಂಡೆಲೋ ತೊಲ್ಲೋ ಏದಿ ಅರ್ಥಂ ಕಾದು ಪೈಕಿ ಚೇತಲ್ಲೋ
1: ಏ ಚೋಟ.

ಸಿಗಡಿಯಲ್ಲಿ ಸಿಗರೇಟ್ ಹಾಕಿ ತೋರೆದುಚ್ಚಿ ಸುರಪಾನಂತೋ ನೀ ಸೋಪತಿಗೆ ತಾವ ದಿಫಾಲ ನೀ ಪಪ್ಪತಿ ಬಟ್ಟಿ ನಂಜರ ಭದ್ರಂಗ ಎಲ್ಲಿ ರಾಬಿಟೋ.